0: ಮಾವಿನ ಕಾಯಿ ಗಾವಿನ ಸಗುಣ
1: ಪತಿವ್ರತ ಮಾವಲಿ ಸಗ ಬಾಯಿ ಮಿತ್ರ ದಾಸ ಸಗುಣ
0: ಪತಿವ್ರತ ಮಾವಲಿ ಸಗ ಬಾಯಿ ಮಿತ್ರ ದಾಸ ಸಗುಣ